0: ಆಶ್ರಿತಃ ಸತು ತನ್ಮಯತಾಂ ಯಾತಃ ತಸ್ಮಾತ್ ತಂ ನ ವಿನಾಶಯೇತ್.
1: ವಾ,
0: ತಸ್ಮಾತ್ ತಂ ನ ವಿನಾಶಯೇತ್ ಹೇ ಯಾತ್ಲಾ ಮಹತ್ವಾಚಾ ಆಯ್ತ್. ಬಗ್ ಹಾ ಉತ್ತಾರಾ ಕೇವಳ ಪೌರಾಣಿಕ ಕಥಾ ಸಾಂಗತ್ ನಾಹಿ, ಭಾರತೀಯ ಸಂಸ್ಕೃತಿಮಧ್ಯೆ ಪರ್ಯಾವರಣ ಸಂವರ್ಧನ್ ಆಣಿ ವೃಕ್ಷಾಂಚಾ ಧಾರ್ಮಿಕ ಆಣಿ ವೈಜ್ಞಾನಿಕ ಮಹತ್ವ ಕಿತಿ ಖೋಲ್ ರುಜಲೆ ತೆ ಸಾಂಗತೆ.
1: ಅಗದಿ ಬರೋಬರ್. ಮ್ಹಣಜೆ ಬಗ್ ನಾ, ಜೆವ್ಹಾ ದೇವಾಂವರ್ ಸಂಕಟ ಆಲ ತೆವ್ಹಾ ನಿಸರ್ಗಾನ ವೃಕ್ಷಾಂನಿ ತ್ಯಾನಾ ಆಶ್ರಯ ದಿಲಾ. ಹಾ ಮಾನವಾಂಸಾಠಿ ಏಕ್ ಮೋಠಾ ಸಂದೇಶ ಆಹೆ ಕಿ ಜೆವ್ಹಾ ಸರ್ವ ಮಾರ್ಗ ಬಂದ ಹೋತಾ ತೆವ್ಹಾ ನಿಸರ್ಗಚ ಆಪಲ್ಯಾಲಾ ವಾಚವೂ ಶಕ್ತೊ. ಯಾ ಕಥೆಚಾ ಮೂಳ ಉದ್ದೇಶ ಮಾನವಾಲಾ ವೃಕ್ಷಾಂಚಿ ಕಿಮ್ಮತ್ ಪಟವೂನ್ ದೇಣ ಹಾ ಆಹೆ. ವಿಜ್ಞಾನಾಚ್ಯಾ ದೃಷ್ಟಿನ ಜೆ ವೃಕ್ಷ ಪರ್ಯಾವರಣಾಸಾಠಿ ಆಣಿ ಮಾನವೀ ಆರೋಗ್ಯಾಸಾಠಿ ಅತ್ಯಂತ ಆವಶ್ಯಕ ಆಹೆತ್ ತ್ಯಾನಾ ಆಪಲ್ಯಾ ಋಷಿ ಮುನಿಂನೀ ದೇವತೆಚಾ ರೂಪ ದೇವೂನ್ ತ್ಯಾಂಚಾ ಸಂರಕ್ಷಣ ಸುನಿಶ್ಚಿತ ಕೇಲ.
0: ಮ್ಹಣೂನ್ ತರ್ ಪುರಾಣಾತ್ ಮ್ಹಟ್ಲಯ ನಾ, ದಶಕೂಪ ಸಮಾವಾಪಿ ದಶವಾಪಿ ಸಮೋರದಃ ದಶರಥ ಸಮಃ ಪುತ್ರೋ ದಶಪುತ್ರ ಸಮೋ ದ್ರುಮಃ. ದಶಪುತ್ರ ಸಮೋ ದ್ರುಮಃ ಮ್ಹಣಜೆ ಏಕ್ ವೃಕ್ಷ ಲಾವಣ ಹೆ ದಹಾ ಪುತ್ರಾಂನಾ ಜನ್ಮ ದೇಣ್ಯಾಸಾರಖ.
1: ವಾ, ಕಾಯ ಸುಂದರ ಕಲ್ಪನಾ ಆಯ್. ಕಾಳಿದಾಸಾದಿ ಕವಿಂಚಾ ಅಭಿಜಾತ್ ಕಾವ್ಯ ನಾಟಕಾತಿಲ್ ನಾಯಕ ನಾಯಿಕಾ ವಿವಿಧ ನಾತ್ಯಾನ್ನೀ ನಿಸರ್ಗಾಂಶಿ ಏಕರೂಪ ಝಾಲೆ ಹೋತೆ. ವೃಕ್ಷಾಂನಾ ದತ್ತಕ ದೇಣ್ಯಾಚಿ ಯೋಜನಾ ಕೈ ಆಜ್ಚಿ ನಾಹಿಯೆ. ಕಾಳಿದಾಸಾಚ್ಯಾ ಮೇಘದೂತಾತಿಲ್ ನಾಯಿಕೇನ ಮ್ಹಣಜೆ ಯಕ್ಷಪತ್ನಿನ ಆಪಲ್ಯಾ ದಾರ್ಚ್ಯಾ ಲಹಾನ್ ಮಂದಾರ ವೃಕ್ಷಾಲಾ ಆಪಲಾ ಮುಲ್ಗಾ ಮ್ಹಣೂನ್ ವಾಢವಲ ಹೋತೆ. ಯಸ್ಯೋ ಪಾಂತೆ ಕೃತಕತನಯ ಕಾಂತಯಾ ವರ್ಧಿತೋ ಮೇ ಹಸ್ತ ಪ್ರಾಪ್ಯ ಸ್ತಬಕ ನಮಿತೋ ಬಾಲ ಮಂದಾರ ವೃಕ್ಷ.
0: ಆಣಿ ಅಸಾಚ ಸಂದರ್ಭ ಕುಮಾರ ಸಂಭವ ಯಾ ಮಹಾಕಾವ್ಯತಹಿ ಆಹೆ. ಶಂಕರ್ ಪಾರ್ವತಿನ ವಿವಾಹನಂತರ ದೇವದಾರ ವೃಕ್ಷಾಲಾ ಆಪಲಾ ಮುಲ್ಗಾ ಮ್ಹಣೂನ್ ವಾಢವಲ ತ್ಯಾಚ ಸಂಗೋಪನ್ ಕೇಲ ಅಸಾ ನಿರ್ದೇಶ ಯೇತೋ. ಅಮುಂ ಪುರಂ ಪಶ್ಯಸಿ ದೇವದಾರುಂ ಪುತ್ರೀಕೃತೋಸೌ ವೃಷಭಧ್ವಜೇನ ಯಾ ಹೇಮ ಕುಂಭಸ್ತನ ನಿಸೃತಾನಾಂ ಸ್ಕಂದಸ್ಯ ಮಾತುಃ ಪಯಸಾಮ್ರಸಜ್ಞಃ.
1: ಕಿತಿ ಛಾನೆ ಕಲ್ಪನಾ. ಶಾಕುಂತಲ ನಾಟಕಾತ್ಲಿ ನಾಯಿಕಾ ಶಕುಂತಲಾ ತಿಚೆ ಸಖೆ ಸೋಪ್ತಿಸ್ ಮುಳಿ ವೃಕ್ಷವೇಲಿ ಹರಿಣ ಶಾವಕ ಆಣಿ ಮೋರ್ ಹೋತೆ. ಆಪಲ್ಯಾ ಯಾ ಸವಂಗಡ್ಯಾನಿ ಖಾಲ್ಯಾಶಿವಾಯ ಶಕುಂತಲಾ ಕಾಹಿಹಿ ಖಾತ್ ನಸೆ. ರಾಮಾಯಣಾತಿಲ್ ಸೀತಾಹಿ ಅಶೀಸ್ ನಿಸರ್ಗ ಕನ್ಯಾ. ರಾವಣ ವಧಾನಂತರ ಲಂಕೆಹುನ್ ಪುಷ್ಪಕ ವಿಮಾನನ ಪರತತ ಅಸ್ತಾನಾ ಆಪಣ ಸಂಗೋಪನ ಕೆಲೆಲ್ಯಾ ವೃಕ್ಷಾನ ಭೇಟ್ನ್ಯಾಸಾಠಿ ರಾಮ ಸೀತಾ ಪಂಚವಟಿತ್ ಉತರ್ಲೆ. ಯಾ ಸರ್ವಾಂಚ್ಯಾ ಪ್ರೇಮಾಲಾ ವೃಕ್ಷಲತಾಹಿ ಪ್ರೇಮಳ ಪ್ರತಿಸಾದ ನ ದೇತಿಲ್ ತರಸ್ ನವಲ್.
0: ಆಪಲಿ ಸಖಿ ಶಕುಂತಲಾ ಸಾಸ್ರಿ ನಿಘಾಲ್ಯಾವರ್ ವೃಕ್ಷಲತಾನ್ನಿ ಅಲಂಕಾರಾಂಚ್ಯಾ ರೂಪಾತ್ ತಿಲಾ ಭೇಟವಸ್ತು ದಿಲ್ಯಾ. ಪುಷ್ಪಗುಚ್ಛ ಸಹಜ ಹಾತಿ ಲಾಗಾವೆ ಮ್ಹಣೂನ್ ಮಂದಾರ ವೃಕ್ಷ ಯಕ್ಷಪತ್ನಿಸಾಠಿ ಸ್ವತಃ ಖಾಲಿ ವಾಕತ ಅಸೆ. ವನಸ್ಪತಿಂನಾ ಭಾವನಾ ಅಸ್ತಾತ್ ಹಾ ಶೋಧ ಆಪಣ ಅಲಿಕಡಚಾ ಮಾನತೋ ಖರಾ, ಪಣ ಆಪಲ್ಯಾ ಯಾ ಪೂರ್ವಜಾಂನಿ ತರ್ ನಿರೀಕ್ಷಣಾತೂನ್ ಆಣಿ ವರ್ತನಾತೂನ್ ಹಿ ಗೋಷ್ಟ ಸಿದ್ಧ ಕೇಲಿ ಹೋತಿ.
1: ಮಹಾಭಾರತಾಚ್ಯಾ ಶಾಂತಿ ಪರ್ವಾತ್ನಾ ಏಕ್ ಸುಂದರ ರಂಜಕ ಸಂವಾದ ಆಯ್. ವೃಕ್ಷಾನಾ ಪಂಚ ಜ್ಞಾನೇಂದ್ರಿಯ ಅಸ್ತಾತ್ ಅಸ ಭಾರದ್ವಾಜ ಆಣಿ ಭೃಗು ಸಂವಾದಾತ್ ಸಿದ್ಧ ಕೇಲ ಆಹೆ. ಜೆವ್ಹಾ ಮಹರ್ಷಿ ಭಾರದ್ವಾಜಾನಿ ಭೃಗು ಋಷಿಂನಾ ವಿಚಾರಲ ವೃಕ್ಷಾನಾ ಹಾಲಚಾಲ ಕರ್ತಾ ಯೇತ್ ನಾಹಿ ತ್ಯಾನಾ ಜೀವ ಕಸಾ ಅಸೂ ಶಕ್ತೊ, ತ್ಯಾನಾ ಸುಖ ದುಃಖಾಂಚೀ ಜಾಣೀವ ಹೋತೆ ಕಾ ಆಣಿ ಕಶೀ ಹೋತೆ, ತ್ಯಾವರ ಭೃಗು ಋಷಿಂನಿ ದಿಲೇಲ ಉತ್ತರ ಆಜ್ಚ್ಯಾ ಆಧುನಿಕ ವನಸ್ಪತಿ ಶಾಸ್ತ್ರಾಲಾ ಸುದ್ಧಾ ಥಕ್ಕ ಕರಣಾರ ಆಹೆ.
0: ಭೃಗು ಋಷಿ ಸ್ಪಷ್ಟ ಶಬ್ದಾತ್ ಸಾಂಗತಾತ್ ಕಿ ವೃಕ್ಷಾನ್ನಾ ಪಾಚಹಿ ಜ್ಞಾನೇಂದ್ರಿಯ ಅಸ್ತಾತ್. ತೆ ಮ್ಹಣತಾತ್ ವಲ್ಲಿವೇಷ್ಟಯತೆ ವೃಕ್ಷಂ ಸರ್ವತಶ್ಚೈವ ಗಚ್ಚತಿ ನಹಿ ಅದೃಷ್ಟೇಶ್ಚ ಮಾರ್ಗೋಸ್ತಿ ತಸ್ಮಾತ್ ಪಶ್ಯಂತಿ ಪಾದಪಾಹ. ಬಗ ಬೇಲ್ ವೃಕ್ಷಾಲಾ ವೇಢಾ ಘಾಲತೆ ಆಣಿ ಚಾರಿ ಬಾಜೂನಿ ಮಾರ್ಗ ಕಾಢತ್ ವರ ಜಾತೆ. ದೃಷ್ಟಿ ಅಸಲ್ಯಾಶಿವಾಯ ಮ್ಹಣಜೆ ದಿಸತ್ ಅಸಲ್ಯಾಶಿವಾಯ ಕೋಣಾಲಾ ಮಾರ್ಗ ಕಸಾ ಸಾಪಡೆಲ್, ಮ್ಹಣಜೆಚ್ ವೃಕ್ಷ ಪಾಹು ಶಕ್ತಾತ್ ಅಸ ತ್ಯಾನಿ ಸಿದ್ಧ ಕೇಲ.
1: ಎವಡಚ್ ನಾಹಿ ತರ್ ಝಾಡಾನ್ನಾ ಸುಖ ದುಃಖಾಚಿ ಜಾಣೀವ ಆಣಿ ಚೇತನಾ ಸುದ್ಧಾ ಅಸ್ತೆ. ಸುಖ ದುಃಖಯೋಶ್ಚ ಗ್ರಹಣಾತ್